ಅನುಹಿ ಸಮತ್ರಿಪುರಾದಿ ತನು ವಿದಿತ ಸಕಲ ಸಂಸಾರ ಕೌಶಿಕ್ ಸುನು ಬಂದ ಏ ಬಾಲ ಕುಟಿಲ ಕಾಲ ಬಸ ನಿಜ ಕುಲ ಘಾಲ ತುಮ ಹಟ ಕಹು ಜೋ ಚಾಹ ಉಬಾರ ಕಹಿ ತಾಪ ಬಲ ರೋಷು ಹಮಾರ ಸೂರ ಸಮದ ಕರನಿ ಕರಹಿ ಕಹಿ ನ ಜನಾವಹಿ ಆಪ್ ನಿತ್ಯಮಾನ ರಣ ಪಾಯನಿ ಕಾಯನ ಕರಹಿ ಪ್ರಲಾಪ ರಾಮ ಮಾತ್ರ ಲಘು ನಾಮ ಹಮಾರ ಪರಶು ಸಹಿತ ಬರ ನಾಮ ತುಮಾರ ಕಹು ಸುಭಾಹು ನ ಕುಲಹಿ ಪ್ರಸಂಸಿ ಕಾಲಹು ಡರಹಿ ನ ರಣ ರಘುವಂಸಿ ವಿಪ್ರವಂಸಕೆ ಅಸಿ ಪ್ರಭುತಾಯಿ ಅಭಯ ಹೋಯಿ ಜೋ ತುಮಹಿ ಡರಾಯಿ ಸುನಿ ಮಿದು ಗೂಢ ಬಚನ ರಘುಪತಿ ಕೆ ಉಗರೆ ಪಟಲ ಪರ